ಪಾವು ಹಾಲತು ಪಾಲತು ದೊಯಲೆ ಹೋ ಸುವಾರು ರಾಮ ನಾಮಂತರು ತಾರು ಪೂರೆ ಗುರ್ ಕೀ ಪೂರಿ ದಿಖಿಯಾ ಜಿಸ್ ಮನ ಬಸೈ ತಿಸ್ ಸಾಚ ಪುರಿಕಿಯಾ ಮಂತ್ರ ನಾಮ ಜಪೋ ಲಿವಲಾಯಿ ದುಃಖ ದರ್ದ ಮಂತೆ ಪಹು ಜಾಯಿ ಸಚ ವಾಪಾರು ಕರೋ ವಾಪಾರಿ ದರ್ಗಾ ನಿಬಹ ಕೇಪ ತುಮಾರಿ ಏಕಾ ಟೇಕ ರಖೋ ಮನ ವಾಹಿ ನಾನಕ ಬಾಹುರ ನಯಾ ವಹ ಜಾಹಿ ತಿಸ್ ತೇ ದೂರ ಕಹಾ ಕೂ ಜಾಯಿ ಉಬರೈ ರಖ ನಹಾರ ತಿಹಾಯಿ ನಿರ್ಪಹ ಜಪೈ ಸಗಲ ಪಹು ಮಿಟೈ ಪ್ರಭ ಕಿರ್ಪಾ ತೇ ಪ್ರಾಣಿ ಛುಟ್ಟೈ ಜಿಸ್ ಪ್ರಭ ರಾಖೈ ತಿಸ್ ನಾಹಿ ದುಃಖ ನಾಮ ಜಪತ ಮನ ಹೋವತ ಸುಖ ಚಿಂತಾ ಜಾಯ ಮಿಟೈ ಅಹಂಕಾರ ತಿಸ್ ಜನ ಕೋ ಕೋಯ ನ ಪಹುಂಚ ನಹಾರ ಸಿರ ಉಪರ ಠಾಡಾ ಗುರುಸೂರಾ ನಾನಕ ತಾಕೇ ಕಾರ್ಜ ಪೂರಾ ಮತ ಪೂರಿ ಅಮೃತ ಜಾಕಿ ದೃಷ್ಟ ದರ್ಶನ ಪೇಕತ ಕುದರತ ಸೃಷ್ಟ ಚರಣ ಕಮಲ ಜಾಕೇ ಅನೂಪ ಸಫಲ ದರ್ಶನ ಸುಂದರ ಹರ